ನೀಳು ಚಿಮತಲ್ಲಿ ಚೀಮತಲ್ಲಿ ಚಿಟ್ಟೆಡಿ ನೀಳು ಚಿಮತಲ್ಲಿ ಚೀಮತಲ್ಲಿ ಚಿಟ್ಟೆಡಿ ನೀಳು ಅಂಟೂ ಇಲ್ಲಾ ನೀಳು ಪೋಸ್ತೂ ಪಾಠ ಪಾಡಿಕೊಂಡೂ ಉಂಟಾರು. ಕೊನ್ನಿ ಗ್ರಾಮಾಲಲೋ ಮುತ್ತೈದುವುಲಂದರೂ ಒಕಚೋಟ ಗುಮುಗೂಡಿ ಗ್ರಾಮಮಂತಾ ಕಲೆಯದಿರಿಗಿ ರೋಕಲಿ ತೆಚ್ಚಿ ದಾನಿಕಿ ಪಸುಪು ರಾಸಿ ದಾನಿಕಿ ಮಧ್ಯಲೋ ಒಕ ಗೋಡೂರು ಕಪ್ಪನು ಕಡತಾರು. ಅದು ಬದಿಕೇ ಉಂಟುಂದಿ. ರೋಕಲಿಕಿ ರೆಂಡು ವೈಪುಲ ಭುಜಾಲನು ಆನಿಚ್ಚುಕೊನ್ನಿ ಮೋಸುಕೊಂಟೂ ಪೋತಾರು. ಪ್ರತಿ ಇಂಟಿಲೋನಿ ವಾಳ್ಳು ದಾನಿಪೈನ ನೀಳು ಪೋಸ್ತಾರು. ಕಪ್ಪಕು ಪಸುಪು ಕುಂಕಾಲು ಪೆಟ್ಟಿ ಪೂಜಲು ಚೇಸಿ ದನ ಧಾನ್ಯಾಲು ಇಸ್ತಾರು. ಜಾನಪದ ಸಾಹಿತ್ಯಂಲೋ ಪಾಟಲಕು ಕರ್ತ ಎವರನಿ ಎವರೂ ಚಪ್ಪಲೇರು.

ಕೂಸುಂಟೆ ಕಾಲ್ಜೈ ಕಡುಕೋನಿ ಕಟ್ಟ ಮೀದ ಕೂಸುಂಟೆ ಕಾಕಿದನ್ನಿ ಪೋಯೇರನ್ನ ಕಾಕಿ ಪಿಲ್ಲಾದನ್ನಿ ಪೋಯೇರನ್ನ ಕಾಕಿದನ್ನಿ ಪೋಯೇರನ್ನ ಕಾಕಿ ಪಿಲ್ಲಾದನ್ನಿ ಪೋಯೇರನ್ನ ಪೋರುಕು ಚಾಲೇಕ ಪೊಯ್ಕಾಡ ಕೂಸುಂಟೆ ಪೋರುಕು ಸಾಲೇಕ ಪೊಯ್ಕಾಡ ಕೂಸುಂಟೆ ಪೋರಿದನ್ನಿ ಪೋಯೇರನ್ನ ಪೋರಿದನ್ನಿ ಪೋಯೇರನ್ನ ಪೋರಿ ತಲ್ಲಿದನ್ನಿ ಪೋಯೇರನ್ನ ಸುಕ್ಕ ಪದ್ದುನ್ನ ಲೇಚಿ ಬೊಕ್ಕೆ ನೆತ್ಕೋನಿ ಪೊಂಗ ಸುಕ್ಕ ಪದ್ದುನ್ನ ಲೇಚಿ ಬೊಕ್ಕೆ ನೆತ್ಕೋನಿ ಪೊಂಗ ಬೊಕ್ಕ ಬೊರ್ಲ ಪೊಡಿತೀರನ್ನ ಪಕ್ಕ ತಿರುಗಾ ಬಡಿತೀರನ್ನ ನಾದೇಟಿ ಬದುಕೋಯೋರನ್ನ ನಾದೇಟಿ ಬದುಕೋಯೋರನ್ನ ನಾಡೆ ಸಾವಾಕ ಪೋತೀನೋರನ್ನ ఇలా తన గోడును విళపించుకుంటడం మనం గమనించవచ్చు. ఇక పెళ్ళిళ్ళు చేసి అత్తగారింటికి ఆడపిల్లను పంపేటప్పుడు పాడే పాటలు.

ನಿ ತಿರುಚಿನಂ ಕಲಸಿಕೊಂಡುವು ಓರಿಸಲಿಚ್ಚಿಪೋದುವು ಈ ಪಾಯನಿ ಪೂರ್ಣಿ ಸೃಷ್ಟಿ ಪರಿಭೋ

ಗೋಗಾದ ಗೋರು ತಾರ ತೇಜ ತರಂಗೋ ತಗದಿ ತಗದಿಮಿತ ಅನ್ನ ಕೀಚಕ ಪರಕಾಂತಲ ಯಾಲಿಂಗನಮು ಗಾವಿಂಚ ಪುರುಷರು ಯಮಭಟ್ಲು ಘನ್ ಗಣ್ಣನ್ನು ಮಂಡು ಗಾಜುಗಮ್ಮತೋ ಆಲಿಂಗನ ಗಾವಿಂತರು ಕೀಚಕ ಕಯೇ ಕಾಂತ ನಾ ವಂಟಿ ಪುರುಷುಡಬ್ಬಿನ ಈ ವಿಧಿ ವಿನ ನಾಡಲೇಲ ಇಂತಿರುಳೀಕು ಏ ಕಾಂತ ಏ ಮಗುವ ಇಟ್ಟು ಚೂಡವೇ ಭಾಮ ದೇವಿ ವೈ ಒಂದು ಇಂಟಿಕಿ ರಾವೇ